ಮನೋಸ್ಯ ಕಠಿಣ ತಸ್ಮನ್ನಟಾನೀತಿ ಮದ್ರಕ್ಷಾಯೈ ಗಿರಿಧೀಮ್ನಿ ಕೋಮಲ ಪದನ್ಯಾಸ ಪುರಾಭ್ಯಾಸಿತ ನೋ ಚೇತ್ ದಿವ್ಯ ಗ್ರಹಾಂತರೇಷು ಸುಮನಸ್ಸಲ್ಪೇಷು ವೇದ್ಯಾದಿಷು ಪ್ರಾಯ ಸತ್ತು ಶಿಲಾಸಲೇಷು ನಟನ ಶಂಭೋ ಕಿಮರ್ಥಂ ತವ ಕಂಚಿತ್ ಕಾಲ ಮುಮಾಮಹೇಶ ಭವತಃ ಪಾದಾರವಿಂದಾರ್ಚನೈಃ.

ಸ್ವದರ್ಪಿತ ಮನ ಜೀವಾದ ಸಪುರುಷ ಮುಕ್ತ ಖಲು ಬಾಣತ್ವಂ ವೃಷಭತ್ವಂ ಅರ್ಧ ವಪುಷ ಭಾರ್ಯತ್ವಂ ಆರ್ಯಾಪದೆ ಗೋಣಿತ್ವಂ